ದಾದಾ ದೀದಿ ನಾನಾ ನಾ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ತದಾ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ತದಾ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕಡ್ತಕರಿ ಕರೆ ಕ